ಚಿಕ್ಕ ಬಯ್ಯ ವಾತಾರ ಸಾರ ಲಿಲ್ಲ ಡೋಸು ಒಳ್ಳೆ ಹೋಗುತ್ತು ಯಾಕೆ ಬೇ ಬೀಸಿನ ಗೂಗಲ್ ಸೀಸನ್ ಹೋಗಿತ್ತು ಹಂಗಿಲ್ಲ ಮೂವ ಮನೆತ್ ಮೈ ವೇಗಿಸು ಗುಣಲ್ಲ ಮಜಾ ಬಿನೋ ಫಾಯ ನೋವ ಮಜಾ ಬಿನ ಮಾಡು ನೋವ ನೆಲ ಗೋ ಮಾಯ ದೈವೆ ನೋವ ಸಸಿನೋ ಅಜಾವೆ ಅತ್ತಾರೆ ಬಬ್ಬರೆ ದನ್ ಕಬ್ಬಿಸ ಬಾ ನಗು ತಿನ್ ವಾಕ್ ಜಾನ್ ಜಿಲ್ಲಾ ಡೋಸ್ ಕಬ್ಬಿಸ ಬಾ ನಗು ಬಂತು ಬ್ಯಾಸರ ಗೊರ್ಸ ನಾನು ನಿಮ್ ಕಾಲ್ ಏನು ಫ್ಲೇವರ್ ಅಲೆಕಿ ಆಗ್ನಾಕಿಲ್ಲ ನಾ ತರಗಿಲ್ಲ ತೋಬಿಯ ಏ ಸಮಸ್ಯೆ ಬಿ ತಗೆ ಪುಲಿಂಗ್ ಸ್ಟೇಷನ್ ಡೈರೆಕ್ಟ್ ಇನ್ನೊ ತರಬಾನ ಇಮೋಗ ತಗಿಲ್ಲ ಜಾನ್ ನಾನಿ ಮುಕಾಲಿ ಏ ನೋ ತರಗಿಲ್ಲ ಫ್ಲೇವರ್ ಅಲೆಕಿ ಆಗ್ತಿರ ನಾ ತರಬ ತೋಬಿ ಮಿಸ್ಟರ್ ರೊಮ್ಯಾಂಟಿಕ್ ಮೈನ್ಯಾವೇ